ಭಾಳಿ ಅರ್ಧ ಚಂದ್ರ ಮಾತಿ ಶುಭ್ರ ಗಂಗಾ ಲಿಂಪಿಲೆ ಸರ್ವಾಂಗ ಚಿತಾಭಸ್ಮ ಲಿಂಪಿಲೆ ಸರ್ವಾಂಗ ಚಿತಾಭಸ್ಮ ಲಿಂಪಿಲೆ ಸರ್ವ